0: gukå
1: o niä gwitå nä nyanyukie
0: må
1: ciarwo na gå ikara
0: we nä å rä wa hika
1: å gakä ambu
0: rä we nä å rä wa hika
1: hika ndirä ndahika no nä ndarä na må rata ngä gä a nake ciana icio igä tio coka tå kä itania mä aka mä ingä mano mä thiru ona matimoä
0: nä sawasawa ngä na kä å ria kä ngä
1: kaikaakäarie kawakira
2: arauga sawasawa rä u nanga we å tå ndire kana we wä sawa
1: må he na mbacio nä we tå gå twarana no tå kä aigu kä agä rä re
2: sawasawa sawa we nganga nganga ä namba ya wangeci ndä ndagå tå mä ra mwarä rie
0: oke nä thengio
2: we ngwä hoka ti keki ä gå twarä ĩragå tongoria
0: aca rä u nä ona korwo nä etä kä re gå thiä må ciä rä rä u nä guo wega må no tå kä aikare gå kä ambu athiä må ciä athondeke må ciä
2: nä å kå njä ra å rä a kana o inyua rä å mwe wanyu nä akå njä ra å rä a må gå twarana
0: nä
2: guo nä gå gaikamba sana kå roagä ra nä kwagä re ameni å guo nä guo gwaikara gå kå nä gwa gå kena FM Rwambatop nä tå kwarä tie nani no ndä renda twethere ani må ndå no ndä renda twethere ani må ndå no ndä rona andå nä marekururia hanini na ndiå ä må rekururia nä kä nä ngwenda twä hä ka hä kä hanini nä ngwenda tå gå thaguthe guoko hanini nä ngwenda tå gå thaguthe guoko hanini na tå gå thaguthaga guoko hanini haha nä ndä renda kä ndå very special haha nä ndä renda kä ndå very special tondå ndagä ka ikå mi na ithano cia må thia nä tå heanage bonus ndagä ka ikå mi na ithano cia må thia nä tå heanage kä ndå gä gwä two bonus no nyende gå kå hingä ra na bonus ya ciringi ngiri ikå mi na ithano ciringi ngiri ikå mi na ithano ciringi ngiri ikå mi na ithano no nyende gå kå hingä ra na bonus ya ciringi ngiri ikå mi na ithano ciringi ngiri ikå mi na ithano ciringi ngiri ikå mi na ithano ä no no tugaga nä ta sapa yaku ä no no ta mä taga nä ta sapa yaku ä no no ta tå mä taga nä sapa yaku ä no no ta tå mä taga nä sapa yaku koguo ndä renda å thiä thäinä wa star 447 house ndä renda å thiä thäinä wa star 447 house ndä renda å thiä thäinä wa star 447 house å thiä thäinä wa box number 3 å thiä thäinä wa box number 3 å thiä thäinä wa box number 3 wone mbeca na maitho å thiä thäinä wa box number 3 wone mbeca na maitho na mbeca iria å kuona tauga nä ciringi ngiri ikå mi na ithano ngiri ikå mi na ithano ngiri ikå mi na ithano ä no nä bonus ä rä a tå heanage o må thia o må thia wa ithaa o må thia o må thia wa ithaa o ithaa rä gä thira ndagä ka ikå mi na ithano cia må thia nä tå koragwo na bonus rä u rä no nyende å inå ke na mbeca no nyende å inå ke na ciringi ngiri ikå mi na ithano ciringi ngiri ikå mi na ithano ciringi ngiri ikå mi na ithano ciringi ngiri ikå mi na ithano no wende ciringi ngiri ikå mi na ithano må ndå wa ngai tå gä tukithia rä no wende ciringi ngiri ikå mi na ithano ndä renda andå aigana ndä renda andå atano a mbere no sorry andå ikå mi a mbere aya ngomahe o må ndå ciringi ngiri thate andå ikå mi a mbere aya ndä renda kå mahe ciringi ngiri thate oro rä u ndagä keno ndagä keno koguo andå ikå mi a mbere arä a marambä rä nä andå a ciringi ngiri thate rä u rä nä å ngä tengerete thä inä wa star 447 hash nä å ngä tengerete thä inä wa star inya inya må gwanja na hash nä å ngä tengerete thä inä wa star inya inya må gwanja na hash tauga andå ikå mi a mbere ciringi nä ngiri thate orĩndĩ må ndå å gwä two Jennifer nä amambä rä irie må ndå å gwä two Jennifer nä amambä rä irie må ndå å gwä two Jennifer nä amambä rä irie å rathiä thä inä wa star inya inya må gwanja na hash taingä ra thä inä wa star inya inya må gwanja na hash thengiå modo ogwe toruse onawe shiringi ngiri imirongo itatu we nacio twatigia ando igana hau twatigia ando anana lirikana ando ikomia mbere ni ando a shiringi ngiri mirongo itatu shiringi ngiri mirongo itatu shiringi ngiri mirongo itatu woragia niri riu kamweke nikogaka kamweke nikogaka kamweke nikogaka kamweke nikogaka star Thank you mudu gwito Wilberforce onawe shiringi ngiri mirongo itatu nacio twatigia ndu mugwanja kamweke tikange nikogaka riu woragia kamweke tikokange nikogaka nigakuhinga nigakuhinga ni urathie theine wa star 447 hash urathie theine wa star 447 hash urathie theine wa star 447 hash ogo thie theine wa star 447 hash ogo thie theine wa star 447 hash wathie theine wa star inya inya mugwanja na hash ona wathie theine wa star inya inya mugwanja na hash wathie theine wa star inya inya mugwanja na hash uthie theine wa box number 3 ni undu andu aria marauga matina nyita box urathie theine wa box number 3 no wende shiringi ngiri ikumi na ithano mundu wa ngai tutininite andu aria marainuka na shiringi ngiri thate tutininite andu aria marainuka na shiringi ngiri thate ndirona ni hongerera andu angi atatu kogu ha shiringi ngiri thate already twatigia andu aigana twatigia andu actually ndirona tondu ciatigaria ndagika ithatu cia muthia Leke tuheane shiringi ngiri thate ngiri thate ngiri thate hatari kwenderera mwena uyu kana mwena uyu leke tuge gutiri wanda na mugongo tondu mbeca ikirio kuo nyingi mbeca ikirio kuo nyingi leke tuge andu aria othe makuingira ona ndagika ici ikumi cia muthia andu aria makuingira ona ndagika ici ikumi cia muthia we ukuingira ona ndagika ici ikumi cia muthia we ukutonya ona ndagika ici twendi cia muthia kana ndagika ici ikumi cia muthia urainuka na shiringi ngiri mirongo itatu shiringi ngiri mirongo itatu shiringi ngiri mirongo itatu shiringi ngiri mirongo itatu niĩ nĩ gĩkeno gĩakwa ngĩkũrathima na shiringi ngiri mirongo itatu thengi mũndũ ũgwĩtwo Morris we nĩwe watũhingũrĩra ha shiringi ngiri mirongo itatu ororu twambĩrĩrie no acio angĩ othe ciuma bonuses rĩu waha ũraikĩrio ndũgũikĩrio shiringi ngiri ikumi na ithano ngiri ikumi na ithano ciĩ mwanya ũraikĩrio kamanjuka kega ga shiringi ngiri mĩrongo ĩtatũ kanyitanĩte just imagine nĩ feeling ĩhuana atĩa just tell me nĩ feeling ĩhuana atĩa nĩ feeling ĩhuana atĩa ũthiĩte thimũ-inĩ yaku ũgakora ting ting ting ting mpesa nĩ yaingĩra ya shiringi ngiri mĩrongo ĩtatũ ting ting ting ting mpesa ya shiringi ngiri mĩrongo ĩtatũ ting ting ting ting mpesa ya shiringi ngiri mĩrongo ĩtatũ nĩ njũĩ kũrĩ andũ maraigua icio tarĩ ng'ano na ndaĩ kwĩ mũndũ ũngĩigua tarĩ ng'ano na ndaĩ ĩhĩ niĩ ndĩrakwĩra ũrĩa gũkũhuanĩka ndĩrakwĩra ũrĩa gũkũhuanĩka ndagĩkeno ndagĩkeno just try it geria tu mageria no mo mahota geria tu mageria no mo mahota star inya inya mo gwaja na hash no nyada tuthie theine wa star 447 hash no nyada tuthie theine wa star 447 hash no nyada tuthie theine wa star inya inya mo gwaja na hash wathie theine wa star 447 hash wathie theine wa star 447 hash uthie theine wa box number 3 now get it get theine wa ndagika ici nyanya ciatigara ri ni ndirenda andu ta atano andu aya atano andu aya atano andu aya atano wathi wacagura box number 2 kana box number 4 wacagura box number 2 kana box number 4 wacagura box number 2 kana box number 4 kĩrĩa ũgũkora hau thĩinĩ niĩ no ngũhũrĩra maita na ngiri ithatũ kĩrĩa ũgũkora hau thĩinĩ no ngũhũrĩra maita na ngiri ithatũ na ndĩrenda andũ atano peke yake ndĩrenda andũ atano peke yake ndagĩka icio nyanya ciatigara ndagĩka icio nyanya ciatigara wathiĩ either thĩinĩ wa box number 2 kana box number 4 either thĩinĩ wa box number 2 kana box number 4 wakora kĩndũ hau thĩinĩ nĩ ngũkũhũrĩra maita na 3000 haha hena mũndũ ũkũinũka na kĩhĩba we haha hena mũndũ ũkũinũka na mũrigo wa mbeca ũtarĩ waiguĩkana ngwĩraga maũndũ nĩ kũgerio mageragio mũndũ wa ngai na ndakwĩra specifically ũthiĩ thĩinĩ wa box number 2 kana box number 4 box number 2 kana box number 4 dako he muligo wa box igire peke yake ole okoigira hau modo igira hau modo igira hau ungikora kindu thini wa box icio cieri box number 2 kana box number 4 ni drako holira maita na giri ithatu kire ugukora hau thini turakihura maita na giri ithatu kire ugukora hau thini turakuhurira maita na giri ithatu kire ugukora hau thini uhurira maita na giri ithatu mageria na umo mahota it cost nothing ona kugeria lito na ungikorwo no rimwe peke yake tarakitona kana ni tukunyita mundu gwito karo we ungikorwo ni ukwenda besa nyingi box number 2 na box number 4 iyo niyo box yaku box number 2 na box number 4 iyo niyo box yaku waigira hau taruo na drone already mundu gwito here ni we ni waigira hau wakora shiringi 24 bob wakora 24 times 3,000 shone shiringi giri 72 nejaga kogwo twatigia adwana tu twatigia adwana peke yake twatigia adwana tu twatigia adwana leketone kana no tunyite mundu gwito karo ketone kana no tunyite mundu gwito karo oguthie thini wa star 44 actually niona igendo focus muno aha ha kiduge gwito shiringi giri 15 giri 15 giri 15 uthie thini wa box number 3 ugu nigu turathie turikitie sijui that you might na sawa githiga mundu gwito Mr. Hinga we kuria kagumo kirinyaga ni dakona aya no mwaka ona tugethagira andu people ningi tugakimethera kindu gwito besa sio the maudu mothe ni mafata gutire kindu gitari kia fata gutire kindu gitari kia fata gutire kindu gitari kia fata gutire kindu gitari kia fata na ni kuri kindira rikia how now Aona. Hii ndio tumeongea tu nayo tu saa hii na mudu gwitwa Ani. Si ndio? Haya, wewe tengera. Tengera.
3: Please enter your password.
2: Tengera. Tengera. Uradhi thini wa star 447 hash.
3: Thank you.
2: Ah, goja huumiza matumbo.
3: You dialed the wrong number.
2: Haya. Ani ndiye nikiweka thimu yaku tafadhali hena ndo hamarenda na kwali nawe thank you mudu gwito Beatrice tari we wakora shiringi 53 bob wakora shiringi 50 na either to 53 times 3000 ni shiringi wow ni shiringi girigana rimwe ria 59 star inya mugwanja na hash urathie thini wa star inya mugwanja na hash urathie thini wa star inya mugwanja na hash urathie thini wa star inya mugwanja na hash we ungenda nguhurira maita na giri ithatu ririkana box ciaku na igiri box number 2 na box number 4 katukiendaga atia andu a ngai kwaria mali katukiendaga atia tunatakanga aje watu wangu very easy very simple tuna dagika ithatu ne jiganu ukoro inukete na muigana ule wothe ungenda wa besa tani tuthie litaria mwisho hamwe star 447 hash star 447 hash urathie thini wa star inya mo waja na hash uguthie thini wa star inya mo waja na hash we ungenda kuhurira maita na giri ithatu ririkana box ciaku ni igiri bado kuna time usipanic andu matika panic time iri ho bado box ciaku ni igiri hena box number 2 na box number 4 hena box number 2 na box number 4 star inya mugwanja na hash thengio mundu gwito Recho wakora shiringi 73 bob rĩu tũtirĩhota gũtinda tũkĩhũra maita we ĩka mathabu nĩ ũgũikĩrio mbeca nĩ ũkũmenya nĩ cigana niĩ mũndũ ũrĩa ndĩna interest nake thaa ici nĩ mũndũ ũrĩa ũtonetio na ciringi ona ĩmwe ndĩrenda gũgũtiga moko matheri mimi nataka upate kitu hapa nataka upate mangotole ndĩrenda mbeca ũgĩa mbeca imagine imagine derutanire guothe we uge besa usoke uga dogo sieda usoke na ugo derutanire tagaturu hedi ya mahanda to yathime yakutu uthake no kononori tarimwe uthie theine wa star 447 house wathie theine wa star 447 house wathie theine wa star 447 house wathie theine wa star 447 house wathie theine wa star 447 house wo geda kuholero maita box number 2 kana box number 4 uko na time bado time ipo bado time naona bado ipo wena dagike monanudu already ni ugegirita house star inya inya mugwaja na house star inya inya mugwaja na house star inya inya mugwaja na house box number 2 kana box number 4 all the best eh? Gukene